0: ജന മനോരമ മംഗളേയാടലാണ് പരമഭക്ത ഭക്തുരുളഭാരാവാറുണ്ടാകുടെ കലിപാതലു തീർച്ചുമായുജമയാണി തകോ മാടലാടൽ ഹരേ സായി ദേവ പത്തിയീല മുതു പാടേകരാജരാജുരകരാജരാജുരാജുരകരാജരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാജുരാ ಕನಕಾಂಬರ ತರಳದ ಮಕುಟ ಸುಂದರ ಹರಾಜಿದಹರೇ ಜನುಜುಳೆ ಹೊಗಡಗ ಸಾಗರಾಲ ಕೇಜುದು ಮಾನ ಬಿಂತು ಬೈನ ರಾಮಚಂದ್ರು ಸಮಯಾನಿಗೆ ತಗೋ ಮಾಟಲಾಡದು.
1: ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರುಜಿ ಬೋಲೋ ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರುಜಿ ಬೋಲೋ ಸತ್ಯ ನಾಮ ಸತ್ಯ ನಾಮ ಸತ್ಯ ನಾಮ ಜಿ ಬೋಲೋ ಸತ್ಯ ನಾಮ ಸತ್ಯ ನಾಮ ಬೋಲೋ ಸತ್ಯ ನಾಮ ಸತ್ಯ ನಾಮ ಸತ್ಯ ನಾಮ ಜಿ ಬೋಲೋ ಸತ್ಯ ನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜಿ ಬೋಲೋ ನಿತ್ಯ ನಿತ್ಯ ಜಪಿಯೇ ಬೋಲೋ ನಿತ್ಯ ನಿತ್ಯ

0: ಓಹೋ ಓಹೋ.
1: ಕೇನಾಮೃತಮಿದಂ ಸೃಷ್ಟಂ ಸಾಯಿರಿತ್ಯಕ್ಷರದ್ವಯಂ.
0: ಏ ಮಹಾನುಭಾವಳು, ಆ

ಬುರ ಮೀಸೆಗ ಜಟಾಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾಜೂಟ ಮುನು ಸಿರ ಮುನ ಮೆರೆಯ ತ್ರಿಶೂಲಂಬುದಾತಿ ಪುದುಹರುಡು ತದಿಂ ಕದಿಂ ಕದು ಕದಿತ ಕಯನುಸು ತ್ರಿಶೂಲಂಬುದಾತಿ ಪುದುಹರುಡು ತದಿಂ ಕದಿಂ ಕದು ಕದಿತ

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ

0: ಸ್ವಯಂ.
1: ಓಹೋ ಓಹೋ.
0: ಕೇನಾಮೃತಮಿದಂ ಸೃಷ್ಟಂ ಸಾಯಿರಿತ್ಯಕ್ಷರದ್ವಯಂ.
1: ಈ ಮಹಾನುಭಾವಳು ಆ